0: ಅಳಿದ್ದಿತ್ತು. ಸೋಷಿಯಲ್ ಮೀಡಿಯಾಲೋ ಪೋಸ್ಟ್ ದೂಲ ಚೀಫ್ ಮಿನಿಸ್ಟರ್ ಪೇಮಾ ಖಂಡು ಮೃಗ ಪೇಲೆ ಲೋಕ ರುಬಿ ಲೊಂಬೋ ಒಕ್ ಟೀಮ್ ಇಂಡಿಯಾ ಎಂ ಆಗಮಾಗೋಮ್ ಎಂ ಅಮಾಮ್ ತರಂ ಜಾಬ್ ಚಿಲುಕ್ಚಿತ್ತು. ಇಸ್ಪಿಯರ್ ಹೆಡ್ ಡಿವಿಜನ್ ಗೆ ಇಸ್ಪಿಯರ್ ಕೋರ್ಪ್ಸ್ ಗದ್ದೆ ಮೆಚುಕಾ ಬೇಲಿಗೆ ಇಸ್ಕೂಲ್ ಪೋರಿಲ್ಲ ಏನ್ ಆವ್ ಕ್ಲಾಸ್ ಸಿಕ್ಸ್ ಲೋಕ ಇರೋಬ್ಲೇಲ ಅಗಮ್ ಅಬ ಯಾನ್ ರು ಗದ್ದಂ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಎಂ ಮೆಂತೊಮ್ ನಮ್ ಲಗಬ ಅಲೋಕಾನ್ ಗೋದಿಸ್ ಮೊಮಾ ಎಂ ಪುಲಿಕ್ ಜಿಗ್ಗೆ ಕುಬಾ ಎಂ ಲಾ ಮೆಂತು. ಇಂಡಿಯನ್ ಆರ್ಮಿ ಲೋಕ ಕ್ವಾಲಿಫೈಡ್ ನ ಇನ್ಸ್ಟ್ರಕ್ಟರ್ಸ್ ರು ಗದ್ದೆ ಫಿಸಿಕಲ್ ಫಿಟ್ನೆಸ್ ಡಿಸಿಪ್ಲಿನ್ ಒಕ್ ಸೆಲ್ಫ್ ಡಿಫೆನ್ಸ್ ಲಗ್ ಲಗ ಎಂ ಅಲ್ಜಾಬ್ ಮೆಂತೊಮ್ ಮೆಂತೊಮ್ ಜಿತ್ತು. ಲೋಕಲ್ ಕಮ್ಯುನಿಟಿ ಗದ್ದೆ ಅಲ್ಲಿನ ಟ್ರೈನಿಂಗ್ ಪ್ರೋಗ್ರಾಮ್ ಎಂ ಇತೊಮ್ ಮೆಂತೊಮ್ ಜಿ ನಮ್ ಲಗಬ್ ಇಂಡಿಯನ್ ಆರ್ಮಿ ಗದ್ದಂ ದೊಂಜ್ ಪೋಲ್ ಜಾಬ್ ಮೃದಂಗ್ ನಾಕ ಎಂಲಸಿನ್ ಮೆಂತಾತು. ಮೆಟ್ರೋಲಾಜಿಕಲ್ ಸೆಂಟರ್ ಇಟಾನಗರ್ ಗದ್ದ ಮೇನ್ಲಾ ಉಗ ಇಸ್ಟೇಟ್ ಹೋಕ ಉಯ್ಯಿಗೋ ಲಕ್ಕಾನೆ ಡಿಸ್ಟ್ರಿಕ್ಟ್ ಲೋ ದೊಯ್ದೋಗುಮ್ ಗುಮ್ಲಾ ಒಕ ದೋಯಾಕ ಸಿನ್ ಪಿರ್ಬ ಯಾಗ್ದೆ ದಂಗ್ನಕ ಅಂದುಲ್ಲಾ ಎಲ್ಲೋ ಎಲ್ಲಾರ್ಥಗೋ ಜಿಲೆಂಜಿತ್ತು. ಕೇತಾನ ಗದ್ದೆ ಹಿರ್ಗ ಗಲೋ ಮೆಂಕೆನ್ ಆಗೋ ಮೆಂಜಿಸ ಅಗೆ.
1: श्रोताओं भी आप सुन रहे थे गालो श्रोताओं का समाचार. आप बने हुए हैं आकाशवाणी ईटानगर के अरुण एफएम 103.1 मेगाहर्ट्ज़ पर, जहां होती है दिल से दिल की बात. हम लौटेंगे इस छोटी से अंतराल के बाद कार्यक्रम सुबह सवेरे में. कृपया कुछ क्षण प्रतीक्षा करें.

0: ಹಲೋ ಅರುಣಾಚಲ್ ಪ್ರದೇಶ ಲೋಕ್ ಪೊಳಿಗೋಬಾಗಂ ರಲ್ಲಿಗ್ ಬುಮ್ನಾಮ್ ರೂಷಾ 1.0 ರೂಷಾ 2.0 ದೆ ಲೋಕ ಪಿ ಎಂ ಉಷಾ ಅಗರ್ ಇನಾಮ್ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ಲಾನ್ಸ್ ಸೆಕ್ಯೂರಿಂಗ್ ಲ್ಯಾಂಡ್ ಪೊಸೆಷನ್ ಸರ್ಟಿಫಿಕೇಟ್ ಇನ್ಸ್ಟಿಟ್ಯೂಷನ್ ವೈಸ್ ರೂಟ್ ಮೇಡಮ್ ಮೇಬಮ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಯೋನ್ ಲೋಕ್ ಇಬಮ್ ಲುಬಮ್ ತುಂಗ್ ಇಸ್ಟೇಟ್ ಎಜುಕೇಶನ್ ಮಿನಿಸ್ಟರ್ ಪಿ ಡಿ ಸೋನಾಬ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಗೇಬ ನಾಕಿಂಗ್ ಅಗೇರಮ್ ಐರೂಪ ಇಬದೊಪ್ಪ ಲುಕನ್ಗೆ ಬತ್ತು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅರುಣಾಚಲ್ ಪ್ರದೇಶ ವರ್ಚುವಲ್ ಟ್ರೈನಿಂಗ್ ಸೆಷನ್ ಪಬುವಂ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಎಂ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ DEOs ದೆಲೊಕ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ERO's ಕಿದಿಂಗ್ ಮೆಲೋ ಈಗ ಬತ್ತ CEO ಪವನ್ ಕುಮಾರ್ ಸೈನ್ ಬಿ ಲೋಕನ್ಗೆ ಬತ್ತೆ SIR ಹೋಕ್ ಇಬಮ್ ನಮ್ ದ ಎಲೆಕ್ಟ್ರಲ್ ರೋಲ್ಸ್ ಎಂ ದ ನಮ್ ಪ ದೆಲೊಕ್ ಬೋಟ್ ಬಿಡಿ ನಾ ಅಮಿ ಕಿದಿಂಗ್ ಎಂ ಐ ಪ ಇಲಿಕ್ ದೊಪ್ಪ ಇಬಮ್ ಕುನಾಮ್ ಕೊಯ್ದು CEOs ಬಿ DEOs ಕಿದಿಂಗ್ ಎಂ ರಘು ಬೊಮ್ದಲಾ ಪೊಲಿಟಿಕಲ್ ಪಾರ್ಟೀಸ್ ಕಿದಿಂಗ್ ಎಂ ಕೊಮ್ ಕೆವಾಂಕ ದುಬದೊಪ್ಪ ಲೋಲಿಕ್ ಬೊಮ್ ತುಂಗ್ CEOs ಬಿ DEOs ಕಿದಿಂಗ್ ಆಗಿಕ ರಿಪ್ರೆಸೆಂಟೇಟಿವ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ ಟೀಮ್ ಐ ಪ ಕೆವಾಂಕ ಬದುಂ ಹಿಬದ ಒಪ್ಪಕಂ ಲುಲಿಕ್ ಬೊಮ್ತು ಮಿನಿಸ್ಟರ್ ಫಾರ್ ಟ್ರಾನ್ಸ್ಪೋರ್ಟ್ ದಲ್ ಒಜಿಂಗ್ ತಸೀಬ್ ಆಪನ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಎಂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೊನ್ಸಾಲ ಇಬಮ್ ದೊಪ್ಪ ರುಬನಮ್ ಲೋಕ್ಲೇಮ್ ಅಗೆ ಇನಾಮ್ ಕೆಬಂಗ್ ಎಂ ದೂಟನ್ ಬತ್ತಕು ದಲೋಕ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಎಂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೊಮ್ ಇಗುರ್ ಮುನ್ಗೆ ದೊಪ್ಪ ದಲೋಕ ಲೋಕಲ್ ಕಮ್ಯುನಿಟಿ ಕೊಮ್ ಐಪ ಇಮುನ್ಗೆ ಬದೊಪ್ಪ ಲುಬಮ್ ತೊ ಮಿನಿಸ್ಟರ್ ಬಿ ದುಕಾನ್ ಬಿದೊನ ಅಹಿಂಗಿ ಮಾಡರ್ನ್ ಬಸಸ್ ಎಂ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಇದೊಲ ದುಗ್ಲನ್ ದೊಪ್ಪ ಪ್ಲೇಗಮ್ ದುಯಾಬ್ಲೆನ್ ಬಾಯ್ ಎಂಲಾಂಕೊಮ್ ಲುಕಾನ್ ಬಿಟ್ಟು ನಲ್ಲು ಲುತಾದಾಗೋಮ್ ಹಿಂ ಆಕಾಶವಾಣಿ ಇತನಗೋಳ ಲೋಕ ತತ್ಪಾದು ಎಂಎಲ್ಎ ಮುಚ್ಚು ಮಿತಿಬು ಮೈಲೋಕ ಗಿಕೆ ನದಿಕೊಡಲ ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟಿ ಕೆಬಂಗ್ ಎಂ ಲೋವರ್ ಡಿಬಂಗ್ ಬೆಲಿ ಕಾಮ್ ಇಂಟರಾಕ್ಷನ್ ಕೆಬಂಗ್ ಎಂ ಲುಗದುಂಗ ಬಟ್ಟ ಎಂಎಲ್ಎ ಮುಚ್ಚು ಮಿತಿಬು ದಲ ಪುಣ್ಯ ಆಪುಂ ಬುಲು ಬ್ಯಾಂಕ್ಸ್ ದಲೋಕ ಡಿಪಾರ್ಟ್ಮೆಂಟ್ ಕಿದಿಂಗ್ ಎಂ ಲೋನ್ಸ್ ಎಂ ಐಪ ಇವದೊಪ್ಪ ಆತ್ಮನಿರ್ಭರ್ ಸ್ಕೀಮ್ ಲೋಕ್ ಈಗ ಬದೊಪ್ಪ ಲುಲಿಕ್ ಬೊಮ್ತು MLS ಬಿನಿ ಬೆನಿಫಿಷರೀಸ್ ಕಿರಿಂಗ್ ಎಂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಆಲ್ ಎಸ್ ಪೆನ್ಷನ್ ದೆಲೋಕ ಹೆಲ್ತ್ ಕವರ್ಸ್ ಸ್ಕೀಮ್ CMAAYM ಐ ಪ ಇಬಮ್ ದೊಪ್ಪ ಲುಗಬತ ಆದಮಿನ ಗೌರಾಲ ರೂಬಿ ಲಂಬ ಅರುಣಾಚಲ್ ಪ್ರದೇಶ ಲೋಕ ದೊಯಿ ಲದೂದೊಪ್ಪ ಪರ್ಸ್ ಮೌಂಟೇನ್ ಬೈಕಿಂಗ್ ಕೋರ್ಸ್ ಪ ಇಸ್ಟೇಟ್ ಹೋಕ್ ಇಬೊಕಾಯ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಟೀಮ್ ಇಂಡಿಯಾ ಎಂ ಏಷ್ಯನ್ ಮೌಂಟೇನ್ ಬೈಕ್ ಚಾಂಪಿಯನ್ಶಿಪ್ 2026 ಲೋಕ್ ತಕ್ಷನ್ ಉಜ್ಬೇಕಿಸ್ತಾನ್ ಲೋ ಇದಪ್ಪ ರೂಲಿಕ್ ಬೊಮ್ನಾಮ್ ಲೋ ರೂಬಿ ಫಿಮೇಲ್ ಕೋರ್ಸ್ ಪ ಇಬೊಯೆ ಚೀಫ್ ಮಿನಿಸ್ಟರ್ ಪೇಮಾ ಖಾಂಡು ಸೋಷಿಯಲ್ ಮೀಡಿಯಾ ಪೋಸ್ಟ್ ಲೋ ಲುಕನ್ ಬಿಲೆಂದೋಲ ರೂಬಿ ಲಂಬೊಮ ಆಪನ ಟೀಮ್ ಇಂಡಿಯಾ ಗ್ರೇಟ್ ಎಂ ಏಷ್ಯನ್ ಎಂ ಟಿ ಬಿ ಚಾಂಪಿಯನ್ಶಿಪ್ ಲೋ ಐರೂಪ ಇಮನ್ ಗಲ ಅಮನ್ ಪಾದಪ್ಪ ಕುಮ್ಲಿಕ್ ಬೊಮ್ ತುಂಗ್ ದಲ ರೂಬಿ ಮೈ ಎಂ ಟಿ ಬಿ ಕೋರ್ಸ್ ಇನಾಮ್ ಎಂ ಕೊಮ್ ಐರೂದ ಎಂಲ ಅಸೆಂಗ್ ಅಗೊಮ್ ಕೊಯ್ದಂ ಬಿಕನ್ನೆಂತು ಸಿಎಂ ಕಲುತ್ತದ ದೇವೋ
1: श्रोता दोस्तों अभी आप सुन रहे थे आदि श्रोताओं का समाचार इस कार्यक्रम को अब आगे सुनने के लिए आप ट्यून इन कर सकते हैं आकाशवाणी ईटानगर के मीडियम वेव 444.4 मीटर यानी 675 किलोहर्ट्ज तथा DRM 666 किलोहर्ट्ज पर ये आकाशवाणी ईटानगर का अरुण FM है जिसे आप सुन रहे हैं FM बैंड 103.1 मेगाहर्ट्ज पर
2: I love my Eco because it's got more power.
3: And it also comes with all new safety features.
4: We love our Eco because we can bring all our friends.
5: We love our Eco because it's made every journey special.
6: Over 15 years, 12.5 lakh proud owners made their dream come true. The Eco family is growing. Get attractive offers up to ₹37,500.
7: Dil se dil tak बात पहुंची मिलते मिलते सनम ओ
8: गीत संगीत
9: ज्ञान और मनोरंजन के गुलदस्ते से
8: प्यार भरे अल्फाजों में
9: दिल से दिल की बात
8: बस आपके नाम
9: ये है आकाशवाणी ईटानगर का अरुण FM 103.1 मेगाहर्ट्ज़